0: ಶರಣ ದೇತಿ ಶಾಸ್ತ್ರಿ ಬುವ.
1: ಕಾಯ್ ರಾಮಶಾಸ್ತ್ರಿ ಪ್ರಭುರಾಣಿ ಕಾಯ್ದೆ ಭಂಗ ಕರ್ಣ್ಯಾಸ ಉತ್ತೇಜನ ದಿಲ್ಲ, ಮಗ ತಾನ ಆಮ್ಚಾ ಸಮೋರ ಘೇವನ್ ಯಾ
2: ಪೇಶೆ ಮಂಟಾತ್. ಅವ್ರ ನ್ಯಾಯಶಾಸ್ತ್ರ ಜಾಣಾರಾ ಶಾಸ್ತ್ರಿ ಬುವಾನ್ ಸರ್ಕಾರ ಸೂಜ್ಞ ಮನುಷ್ಯ ಸ್ವತಃಲಾ ಜಾರತಿ ಪಕಡೂನ್ ಘೇತೋ ನಾ ತೆವ್ಹಾ ಕಾಯ್ದಾಚ ಮುಳಾತ್ ಅನ್ಯಾಯಚಾ ಅಸೇಲ್ ಅಸಾ ತ್ಯಾಂಚಾ ದಾವಾ ಅಸೇಲ್. ಮ್ಹಣ್ಜೆ ಸರ್ಕಾರ ಚುಕಲೋ ಮ್ಹಣ್ಣ್ಯಾಚಾ ತ್ಯಾನಾ ಕಾಯ್ ಅಧಿಕಾರ?
1: ಬಾಪು ಅವ್ ಸರ್ಕಾರ ಝರ ತರಿ ಮಾಣೂಸಚ ಆಯೆ, ಆಪಣ ಚೂಕ್ ಕರಣಾರ ನಾಹೀ ಯಾಚಿ ಖಾತ್ರಿ ಕೋಣೀ ದ್ಯಾವಿ? ಮಾಣೂಸ್ ಚುಕಿಲಾ ನಿಶ್ಚಿತಚ ಪಾತ್ರ ಆಯೆ, ಏಕ್ ಪರಮೇಶ್ವರಚ ಕಾಯ್ ತಿ ಚೂಕ್ ಕರೂ ಶಕಣಾರ ನಾಹೀ. ಆಪಣ ತ್ಯಾಂಚಾ ಕಾಯ್ ಮ್ಹಣ್ಣ ಆಹೆ ತೆ ಐಕೂನ್ ತರ್ ಘೇವ್ಯಾ. ಏಕಾಧಿಕಾರ ಪೇಶ್ವೆ ಅಸ್ಲೆ ತರಿ ನಿರಭಿಮಾನ್ ವೃತ್ತಿಚ ಆಯೆ, ಮ್ಹಣೂನ್ ಶಾಸ್ತ್ರ್ಯಾಂಚಾ ಗುಣಾಂಚ ಚೀತ್ ಝಾಲಂ. ಪೇಶ್ವೆ ಗುಣೀ ಆಣಿ ಗುಣಗ್ರಾಹೀ ಹೋತೆ, ಮ್ಹಣೂನ್ ಸಖಾರಾಮ್ ಬಾಪೂಂಚಾ ನೈರಾಜ್ ಝಾಲಾ ಆಣಿ ಶಾಸ್ತ್ರಿ ಬುವಾನಾ ಪೇಶ್ವ್ಯಾಂಸಮೋರ ಆಣಲಂ. ಪೇಶ್ವೆ ಮ್ಹಣಾಲೆ, ಶಾಸ್ತ್ರಿ ಬುವಾ ತುಮ್ಹಾಲಾ ಯಾ ಅವಸ್ಥೆತ್ ಪಾಹವ ಲಾಗೇಲ್ ಅಸಾ ಸ್ವಪ್ನಾತಹಿ ಚಿಂತಿಲ ನವ್ಹತಂ. ಯೋಗ್ಯ ಆಹೆ ಶ್ರೀಮಂತಾಂಚಂ ಮ್ಹಣ್ಣಂ, ಪಣ್ ಆಪಲ್ಯಾ ಸಮೋರ್ ಯೋಗ್ಯ ವಿಚಾರ ಮಾಂಡಾವಾ ಮ್ಹಣೂನ್ ಮೀಚ್ ಸ್ವತಃಲಾ ಕೈಕ್ ಕರೂನ್ ಘೇತ್ಲಂ. ಮಗ ಕಾಯ್ ಆಹೆ ತುಮ್ಚಾ ವಿಚಾರ ಬೋಲಾ ತರಿ?
0: ವೇಠ ಧರಣೆ ಹಾ ನಾಯ ಮುಳಿ ನಾ